ಮಕ್ಕಳ ತೋರಂಕಯ ಸಂದೂಕ್ತನ ತಹಂಜರಿಬ ಸಿ ಆಕಾಶವಾಣಿ ಇಂಫಾಲ್ಗೆ ಸಂಗೈ ಚನಲ್ದಗಿನಿ ಹೌಸೇಕ್ ಪುಂಫಮ ಸೇದ ಮುಕ್ ಲಾಂಥೋಕ್ಚರಿ ತೊಂಗಾನ್ ತೊಂಗಾನ್ಬ ಮಣಿಪುರಿ ಫಿಲ್ಮ್ ಇಸೈ ಸಿಂಗ್ ಮಥಂಗ್ ಮಥಂಗ್ ಒಯ್ನಾ

ನುಜಾಗಿ ಮಮಿಂಗ್ ತವು ಸೋಲಗ ಪೊಥಾಝರಿ ಮಾಂಜ ಮಾನ ಪಖಂಗ್ ಮಾಗಿ ಥಮೋಯ್ದ ನುಜಾಗಿ ಫಿದಾ ಥಾದುನಾ ಥಮ್ಲಿ ಮಾಲೆ.

ಆಕಾಶವಾಣಿ ಇಂಫಾಲ್ ಹೌಸಿಕ್ ಗಸಿ ಅಮದಿ ಹಯೆಂಗಿ ಥಮ್ಜರಿಬ ಥೌರಂ ಸಿಂಗ್ ಮಯಾಮ್ಗಿ ಮಫಮ್ದ ಸಂಲಪ್ನ ಖಂಗಂಜರಿ ಖಂಗಂಜಬ ಅಸಿ ಹೇಗ್ಲೊಯ್ಬಗ ತಹಂಜಗನಿ ನಹರೊಲ್ಗಿ ಖೊಂಜಲ್ ಥೌರಂ ಅಸಿದ ಗಸಿಗಿ ಮಿರೋಲ್ದ ಫೆಮಿನಿಜಮ್ ಹೈಬ ಹಿರಂ ಅಸಿಗಿ ಮತಾಂಗ್ದ ಡಾಕ್ಟರ್ ಥೌನೌಜಮ್ ಬಿಮೊಲಾ ಅಸಿಸ್ಟೆಂಟ್ ಪ್ರೊಫೆಸರ್ ಮಣಿಪುರ್ ಯೂನಿವರ್ಸಿಟಿ ಆಫ್ ಕಲ್ಚರ್ಗ ಉನ್ನದುನ ವರಿ ವತಾಯಿ ಶಾಬ ತಹಂಜಗನಿ ಉನ್ನದುನ ವರಿ ವತಾಯಿ ಸಾಬಿಗದ ಬಿ ಗಾಯತ್ರಿ ಸರಾಂಗ್ತೆಮ್ ಪುಂಗ್ ತರುಕ ಮಿನಿಟ್ ನಿಫು ಫಂಗ್ಬಿಗನಿ ಖುಂಗಂಗಿ ಥೌರಂ ಗಸಿಗಿ ಖುಂಗಂಗಿ ಥೌರಂಗಿ ಅಹಾನ್ಬೋಯ್ನ ತಹಂಜಗನಿ ಥಾಂಗ್ಜಮ್ ಇಬೆಮ್ಹಲ್ ದೇವಿನ ಸಕ್ಪ ಖೊಂಗ್ಜೊಮ್ ಪರ್ಬ ಚಾಥೋಕ್ಲೈ ಚುಜಾಕ್ ಮಸಕ್ ಖಂಗ್ದೊಪ್ಪ ಅಮದಿ ಕರಂನ ಥಾಗನಿ ಹಾಯ್ಬ ಹಿರಂ ಅಸಿಗಿ ಮತಾಂಗ್ದ ಸೀನಿಯರ್ ಸೈಂಟಿಸ್ಟ್ ಐ ಸಿ ಎ ಆರ್ ಲಂಫೆಲ್ಪಾದ್ ಡಾಕ್ಟರ್ ಎಲಾಂಗ್ಬಮ್ ಲಕ್ಷ್ಮಿ ಡಾಕ್ಟರ್ ಎಲಾಂಗ್ಬಮ್ ಲಮ ಲಕ್ಷ್ಮಿಗ ಉನ್ನದುನ ವರಿ ವತಾಯಿ ಶಾಬ ತಹಂಜಗನಿ ಉನ್ನಬಿಗದಬ ಅಮದಿ ಥೌರಂ ಪುಥೊಕ್ಪ ರಾಯ್ಚಂದ್ರ ಚಿಂಗ್ಥಾಮ್ ಗಸಿ ನುಮಿದಾಂಗ್ ಪುಂಗ್ ತರೆಟ್ಕ ಮಿನಿಟ್ ನಿಫುಮಂಗ ಚತ್ಪ ಮತಂದ ಥಮ್ಜರಿ ಪರಿಂಗಾಯ್ನ ಸಂದೋಕ್ಚರಿಬ ರೇಡಿಯೋ ಸೀರಿಯಲ್ ಪ್ಲೇ ಖೊಂಗ್ಥಾಂಗ್ ಕಯಾನಿ ಮರಿಸುಬ ತಾಂಕಕ್ತ ಹಿಂಗ್ನಬಗಿ ಲಾನ್ಫಮ್ದ ಸನಾತೊಂಬಿ ಲೀಲಾ ಅಸಿ ಮಯಂಗ್ ಲಂಗ್ಬಂ ಕಂಟೇಶ್ನ ಕಂಟೇಶ್ಗಿ ವರಿ ಮಚಾದಗಿ ಡಾಕ್ಟರ್ ಖುಷ್ನಾಮ್ ರಂಜಿತ್ನ ರೇಡಿಯೋ ಲೀಲಾ ಅಯ್ನ ಪುಥೋಪ್ಪನಿ ಲೀಲಾ ಪುಥೋಕ್ಪ ಅಧಿಕಾರಿ ಮಯುಂ ಗಿತ್ಚಂದ್ರ ಶರ್ಮಾ ಪುಥೋಪದ ತೆಂಗ್ಬಾಂಗ್ಬ ಅಥೋಕ್ಪಂ ಸುಭಾಷ್ ಚಂದ್ರ ಸಿಂಗ್

ಅದೊಮ್ನ ಥೊರಂ ತಬಿರಿ ಬಾಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ಎಂ ಸಂಗೈ ಚೆನ್ನೆಲ್ದಗಿನಿ ಹೌಸಿಕ್ ಸಂದೋಕ್ಚರಿ ಸೀರಿಯಲ್ ಪ್ಲೇ ಖೋಂಗ್ ಥಾಂಗ್ ಕಯಾನಿ ಮರಿ ಸುಬ ತಾಂಕಕ್ತ ಹಿಂಗ್ಬಗಿ ಲಾನ್ಫಮ್ದ ಸನಾತೊಂಬಿ ಲೀಲಾಸಿ ಮಯಂಗ್ಲಂಬಂ ಕಂದೇಶ್ನ ಇಬ ವರಿ ಮಚಾದಗಿ ಡಾಕ್ಟರ್ ಕೃಷ್ಣಂ ರಂಜಿತ್ನ ರೇಡಿಯೋ ಲೀಲಾವಿನ ಪುಥೋಪ್ಪನಿ ಲೀಲಾ ಪುಥೋಪ್ಪ ಅಧಿಕಾರಿ ಮಯುಂ ಗಿಚ್ಚಂದ್ರ ಶರ್ಮಾ ಪುಥೋಪ್ಪದ ತೆಂಗ್ಬಾಂಗ್ಬ ಅಥೋಪ್ಪಂ ಸುಭಾಷ್ ಚಂದ್ರ ಸಿಂಗ್ ಹೌಸಿಕ್ ಲೈಜರೆ ಸೀರಿಯಲ್ ಪ್ಲೇ ಖೋಂಗ್ ಥಾಂಗ್ ಕಯಾನಿ ಮರಿ ಶುಭ ತಾಂಕಕ್ತ ಹಿಂಗ್ಬಗಿ ಲಾನ್ಫಮ್ದ ಸನಾತೊಂಬಿ

0: ಸೌನಿನಿ, ನಮ್ದನ್ನ ಪೈಸಾಸು ಪವಂಗ್ ಹೆಂಗ್ ಕಲಂಕಿಬದು ನೀಗೆ ಮರಾಲ್ ಬುಕ ಇನೋಬಾ.
1: ಏ ಏ ನಚಿನ್ನ ಖಾಸು ಮಕನ ವಂಗಾಂಗ ಮಖೋಯ್ಸೆ ಐಗಿದಿ ಯಜ್ಞಬನಿ ಹರಿಸಿ ಯಜ್ಞಬನಿ ಮಖೋಯ್ನ ಕಾಣಬದು ಸುಮ್ ಲಹೋನ್ ಬಯಾಬ್ರೋ ಮುಸಿ ಪುನಮಸೆ ಲಂಬಿ ವಾಮಗಿ ಪುಂಗ್ದೋನ್ ಹೈರೋನ್ ಮಾನ್ಬ ಮಾಗಿ ಗೋಪಾಲ ಐಸಿನ ಸಿಂಗ್ಬನೆ ಮಸೆ ನತಿ ಕರಿಗಿನೋ ಐನ ತಾಂಥೋಕ್ರಬ ಮೀದು ಮಾಗಿ ದುದಗ ಖುದಕ್ತಲ್ಲೋ ಶಿಲ್ಲಗ ಫಮಲ್ಲಿಬ ಕರಿಗಿನೋ ಬಾ
0: ಕಾಣದಿ ಕಾಣದಿ ಮೀಗಿ ಲುಪಾಲಿ ಸಿಂಗ್ಯಾಂಕ ಇದ್ದಿ ಬೋಜಿ ಕಾದೋ ಖರ ತುನನೆ ಅಮೋಕ್ ತಾಂಥೋ ಪಿ
1: ಸುಂ ಪೇ ಪಿರ ಸುಂಗನ್ ಹಲ್ವೈ ಹೈಸಿನ ಥಾ ಅಹುಂ ಮರಿದಿ ಓಟ್ಕಿನಿ ಮಾ ಮಾನ ಕೈದ ಒಂಗಿ ಯೇಂಗೇ ಬಾ

0: ಭಾರತ್ ಅಮದಿ ಭಾರತ್ಕಿ ಮಪಾಲಂಗಿ ಏರ್ಲೈನ್ಸ್ ಇಂದ ಮಮಾಂಗ್ದ ಥಾಮಖಕ್ತದ ಏರ್ ಹೋಸ್ಟೆಸ್ ಕುಂತರೆತ್ ಮೈಪಾಕ್ನ ಪುಥೋಕ್ಪ ಗಮಖ್ರಬ ಮತುಂಗ್ದ ಹಂದಕ್ತ ಲಿಶಿಂಗ್ ಅನಿ ಕುಂತರುಕಿ ಜನವರಿ ಥಾದ ಮ್ಯೋಯ್ ಕುಂಠ್ರಾ ಮರಿ ಪುಥೋಕ್ತುನ ಯಾಮ್ನ ಚಾವ್ನ ಮೈಪಾಕ್ ಪಂಗಮ್ಖ್ರಬ ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿ ಸ್ಪೋಕನ್ ಇಂಗ್ಲಿಷ್ ಸ್ಪೋಕನ್ ಹಿಂದಿ ಗ್ರೂಮಿಂಗ್ ಸಾಫ್ಟ್ ಸ್ಕಿಲ್ಸ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಟೆಕ್ನಿಕ್ಸ್ ರೆಮ್ ವಾಕ್ ಅಮದಿ ಕಂಪ್ಯೂಟರ್ ಕೋರ್ಸಿಂಗ್ ಕ್ವಾಲಿಫೈಡ್ ವೈರಬ ಎಕ್ಸ್ಪೀರಿಯನ್ಸ್ ಲೈರಬ ಒಜಾಸಿಂಗ್ನ ತಾಕ್ಪಿ ತಂಬಿರಿಬ ಶೇಲಿ ಚಂಗ್ಚಂಗ್ದನ ತಂಬಯಾರಬ ಇನ್ಸ್ಟಿಟ್ಯೂಟ್ ನಿ ಕುದುಂಚಾಬಸ್ ಲೌಬಿದುನ ಕ್ಲಾಸ್ 12 ಲೋರಗ ಏವಿಯೇಷನ್ ಗಿಲ್ಲಂದ ಮೈ ಪಾಕ್ಪಗಿ ಮಂಗ್ ಮಂಗ್ಬಿಯು ಅಕುಪ ಮರೋಗಿದಮಗ್ ಓಲ್ ಅಂಬುಲೆನ್ ಆಪೋಸಿಟ್ ಜಿಪಿ ವಿಮೆನ್ಸ್ ಕಾಲೇಜ್ ನಟ್ರಗ ಎಂಪಿಪಿ ಕಾಂಪ್ಲೆಕ್ಸ್ ಪೌನಾ ಬಜಾರ್ ಪೋಲೋಗ್ರೌಂಡ್ ಮನಿಂದ ಲೈಬ ಆಫೀಸ್ ತಗಿ ಪಾವ್ ಲೌಬಿಯು ಕಿಂಗ್ಡಮ್ ಏವಿಯೇಷನ್ ಇನ್ಸ್ಟಿಟ್ಯೂಟ್
1: ಮಥಂಗ್ದ ಲೌಕಚರಿಬ ಎಸ್ ಎಮ್ ಎಸ್ ಎಸ್ಸಿ ಪಾಚ್ಸೋಯ್ ಪಾರ್ಟ್ 4 ಲೈ ಹರೌಬುಂ ಮನಾಕ್ತಗಿ ಹಿಜಮ್ ಅಜೇಮ್ನ ಥಾಬಿರಕ್ಪ ಎಸ್ ಎಮ್ ಎಸ್ನಿ ಖನ್ಬಿರಕ್ಲಿಬ ಇಸೈನ ಮೊಮೊನ್ ಮಿನೋಕ್ ಫಿಲ್ಮ್ ಅಸಿದಗಿ ನೌಬುಯ್ಗಿ ಖೊಂಜಲ್ದ ಕೆ ಎಸ್ ಎಚ್ ಕಿಶೋರ್ ಕುಮಾರ್ನ ಸೈರೆಂಗ್ಬ ಸೈರಾಂಗ್ಬನ ಜಿ ಸೂರ್ಚಂದ್ರ ಮಡಿ ಅರ್ಕೆ ಜಿತೇನ್ ಖುದುಲ್ದಂಜರಿ.